ಕರಗ ಅಲ್ಲಪತೆ ಗೊಯ್ತ ಅಡ್ಡೆಗೆ ಸಗೋ ನಮ್ ಗೇಗರ್ ಇಸ್ತಾ ಏತೈತೆ ತ್ರಿ ಸ್ತಾ ತ್ವೆಲ್ ಫಾಶ್ ನಾನೆ ತಗೋ ಕ್ವಾನ್ಸ ನಾನೆ ತಗೋ ಕ್ವಾನ್ಸ ಗುಪತೆ ಪೇಸ ನೋನೆ ತಗೋ ಜೋಚಿಗೆರ ಬೆನಿ ಜೋತ ನೋನೆ ಜೋರ್ಚಿಗೆರ ಬೆನಿ ಜೋತ ಸ್ತಾ ಏತೈತೆ ತ್ರಿ ಮಿ ಈಗೆರೆ ಯುಗೋ ಈ ಲಪತಿ ಗ ಪೇಸ ಗಿಲ್ಗೆ ಜಿತಗೋ ಅಯ್ಯ ಮೈಗಸ್ ಚಂಗೋ ತಗೆ ಎಂಗೆ ಬಾನ ಮಮ್ಮಿ ಜಿ ಅಂಗೋ ತಕೆ ಎಂಗೆ ನಗಾಗೋ ಎಂಗೆನ್ ಇಸ್ತಾ ಏತೈತೆ ತ್ರಿ ಇಸ್ತಾ ಟ್ವೆಲ್ ಆಫ್ ಆಶ್ ವಿ ಆರ್ ಗೋಯಿಂಗ್ ಟು ಗೆಟ್ ನಂಬರ್ ಮೂತ್ ನಂಬರ್ ಮೂತ್ ಒಲೆ ಮೀ ತೈ ಟೆಲಿವಿಷನ್ ನೆಬ 23,000 ಅಜೆ ಹೆಂಗೆ ಬಿಕ್ ತಮ್ಮನ ಆಗೋ ಜಾಗ ತಗೊಳ್ 23,000 ಬೋನಸ್ ಕೊ ಮೀ ತೆಗೆ ಬೇಸ ಕೊ ವಿಂಗಿ ಕೈ ಗಿ ಚೊಂಗ ಮಾ ಮುಜ ಮೌ ನಾ ಲೇಜಿ ಗೋ ಗೋ ಜಾಗ ಗೋ ಬೋನಸ್ ಲಗಿನ್ ಉ ತೋ ನಾ ನಾ ಬೋನಸ್ ಯಾ ಕೊ ಕೊ ಸಿಮು ಎಸ್ತಾ ಏ ತೈ ತೈ ತ್ರಿ ಮಮ್ಮಿ ಜಿ ನೆ ನೋನೆ ಬಾನ್ ಮಗೆ ಗಸ್ ಚಿ ಗೋ ರೇನಿ ಅಲ್ಲಿ ಅಬಿಂಗ್ ಮ ಬಾನ್ ಸೋ ಗೋ ನೆ ರೇಗೆ ಸೋ ಗೋ ರಂಜೋ ಏಗೆ ರಂಗ ಗೋ ಇತಾ ಗೇನ್ ಗೋ ಇತಾ 50 ಕೇಗೆರ್ ಗೋರಾ ತು ಮಡೆಗೆ ಸಕ್ಸ ಮಗು ತು ಮಡೆಗೆ ಸಕ್ಸ ಮಗು ಅಮೆ ಜೆ ಬಿಕೆ ಬುವಾನೆ ಯಾನಿ ಜಿತನ ಸಿರಿಯಾ ಸ್ಟಾ 883 ಸ್ಟಾ 12 ಆಫ್ ಆಸ್ ಕೋಯ್ ನಂಬರ್ ಇನ ಲಕಿನಿ ಕೋತಿ ಚಿಲ್ ಗೋನಾ ತನ ಇ ಸಿಕಿನಿ ನ್ಯೂರ್ ಚಿಗೆ ರಬಿನೆ ಲಬಾತೋ ಸ್ಟಾ 883 ಸ್ಟಾ 12 ಆಫ್ ಆಸ್ ಗುರುಯ್ನೆ ಆಗೆ ನಿನಿ ನ್ಯೆಂದಸ್ ನ್ಯೆ ಆಗೆ ನಿನ್ ಕಬೆ ಸಂಕಾಗೆ ನೆ ನಿಮಿ ಬರಕಿ ಗೆ ನಿ ಕಬೆ ಸಂಕಾಗೆ ನೆ ನಿಮಿ ಬರಗೆ ಆಗೆ ನಿ ಜಿ ತಂಗ್ಯು ನಿ ನ್ಯೋನೆ ಸ್ಟಾ 883 ಸ್ಟಾ 12 ಆಫ್ ಆಸ್ ಡು ಗೆಟ್ ನಂಬರ್ ಮೂತ್ ಅರೋನಿ ಜಿ ತನಗಾ ಗೋ ನ್ಯಾಗೆ ನೆ ನ್ಯೋನಾ ಗಾ ಗಿ ಕಾಜಿ ಕಿ ಕುರೆ ಡಾನಿಯೆಲ್ ಅರೋನಿ ಕೆ ಬ್ಲಂಗಾತೆ ಅರೋನಿ ಜಿ ತನೆ ಕುರೆ ಮಾರಿಯಸ್ ಅರೋನಿ ಜಿ ತನೆ ಕಿ ಕುರೆ ಎಲಿಸಬೆತ್ ಅರೋನಿ ಜಿ ತನೆ ಕಿ ಕುರೆ ಬೆನ್ಸನ್ ಹೇಯೆ ವೇವೆ ತೋಮ ಬಿಕ್ ಸಮಗು ಗಿತ್ಯೋ ತೋಮ ಬಿಕ್ ಸಮಗು ತೋಮ ಬಿಕ್ ಸಮಗು ಗಾ ಗೇತರ್ 3 ಪೀಪಲ್ ಜಬು ಅನಂಗು ನಿಸ್ತಾ ಓನ್ಲಿ 3 ಪೀಪಲ್ ಜಗೆ ಜಗಂಗೆ ಬಿಕ್ ಸಮಗು ಜಗೆ